ಕಾಕನಾಥ ವೂ ಅಪ ತಥಾಗತ ಸಮ್ಮಾಸಂಗ್ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೇ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿ ವಂದನಾವಹ ಏಕಾತ್ಮಿಕ ವೆಮು.

ಆದರೆ ಮಂದಾರಮ್ರೆ ಮಾತಲೇನ್ ನಿಶಾಂತಿ ಆದರೆ ನೋಕಿಯಕ್ಕೂ ಹೋಮದ ಮಾತಾದರೆ